0: ಆಫೀಸರ್ ಡಿಪ್ಟಿ ಕಮಿಷನರ್ ಲೆಹ್ನ ಕರ್ಗಿಲ ದಿಲ್ ತಾಲೂಕ್ಸ್ನ ವಾಕ್ಸಿನ್ ನಂಗಲ್ ಜೋನ್ ಥಮಾಥೋನ್ ಚುಕ್ಪಿ ಗೋಮಾತ್ ಸಿರಿ ಲಸುನ್ಸ್ ಕಲೀನ್ ಯಂಗ್ ಖೋಂಗ ದಿವ್ಯಾರ್ ಗೋಸ್ಥಿ ಇಮ್ ಮೇನ್ ಪವರ್ ಡೇಟಾ ಎಂಟ್ರಿ ವೆರಿಫಿಕೇಷನ್ ವಾರ್ಡ್ ವೈಸ್ ಎಲೆಕ್ಟೋರಲ್ಲುನಿ ಮೇಪಿಂಗ್ ಚೋಜೆರ್ಯಾಂಗ್ ಸೋರ್ತಾಂಗ್ ಸೆತ್ ಎಯ್ಯಾರೋಸುನ್ನ ಇಯಾರೋನ್ಲ ಜಮ್ಮು ಕಾಶ್ಮೀರ್ ಮ್ಯುನಿಸಿಪಲ್ ಎಲೆಕ್ಷನ್ 2003 ಚಾಪ್ಟರ್ ಸೆಕೆಂಡ್ ನಜಮ್ ಸೆ ಡ್ರಾಫ್ಟ್ ಚೋಜೆರೆ ಖಸ್ಕೋತಾಂಗ್ ಸೀನ್ ಲಡಾಖ್ ಪೊಲೀಸ್ ಕಾನ್ಸ್ಟೇಬಲ್ ಸೆಲೆಕ್ಷನ್ ಇಫಿಯಾ ರಿಕ್ರೂಟ್ಮೆಂಟ್ ರೆಡಿ ಕರ್ಗಿಲ್ಲ ಜಮಾಫಿಯಾ ಗ್ರಲ್ ಬಸೀನ್ ದಿ ರೇಲಿ ಉತ್ ಸಿರ್ನ ದ್ರೆಸ್ ಎಮ್ಮ ಲಖ್ಯೋನಿಯೋತ್ ಗೋಮಾ ಜಕ್ ಮಿಸ್ ಪ್ಯಾನು ಬೊಮ್ಮ ಉಮೇದ್ವಾರು ನಿಫಿಯಾ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ದೊನ ಫಿಸಿಕಲ್ ಇಂಡ್ಯೂರೆನ್ಸ್ ಟೆಸ್ಟ್ ಪೊಮ್ ಮಲ್ಲಖ್ಯೋ ಸೀನ್ ಯಂಗ್ ಅದಿತ್ ಸಾಕ್ಪಾ ದೇಖನ ಬುತ್ಸಾವ್ ನಿಫಿಯಾ ದಿ ಟೆಸ್ಟ್ ಉನ್ ಮಲ್ಲಖ್ಯೋ ಚೈನ್ ಎಸ್ಎಸ್ಪಿ ಕರ್ಗಿಲ್ ನಿತಿನ್ ಯಾದೋಸ್ ದಿಯೋಸ್ ನಲ್ಲ ಮಲ್ಲಖ್ಯೋ ಸ್ಪಿನ್ಸಸ್ ಯಂಗ್ ದರೆ ಕರ್ಗಿಲ್ಲ ಡುಲಿ ಇಂಜರ್ ಬಸೋಂಗ್ ಕೊಮಸ್ ದಿ ಗ್ರಲ್ ಸಿರುನ್ನ ಲಜ್ಜೋನಿ ಕಸ್ನಿಂಗ್ ಕೊಂಬಸ್ ಯಂಗ್ ಮನಿಂಗಿನ್ ಸೆ ಎಬ್ಸೆಂಟೀಸುನ್ ಥೊಂಗ್ ಮಸೊಂಗ್ ಜೆಸ್ ದಿ ಫಿಸಿಕಲ್ ಟೆಸ್ಟ್ ಪ್ಯಾನು ಚರ್ಚಾನ್ ಬೌನ್ಸ್ ದೂರ್ ಲಾಂಗ್ ಜಂಪ್ ದೊನ ಶಾರ್ಟ್ ಪುಟ್ ನ ಪುಷ್ ಅಬುನ್ ದ್ರೆಸೋದ್ ಎಸ್ಎಸ್ಪಿ ಕರ್ಗಿಲ್ ಇಸ್ ದಿ ಟೆಸ್ಟ್ ನಿಫಿಯಾ ಪ್ರಾಕ್ಟೀಸ್ ಮನ ಖಕ್ಚನ್ ಇಂಜರಿನ್ ದೇಫಿಯಾ ಸ್ನಾ ಓರಿಯಂಟೇಷನ್ ಪ್ರೋಗ್ರಾಮ್ ಮಲ್ಲ ಕ್ಯೋ ಸ್ಪಿನ್ ಜೆಸ್ ಎಸ್ಎಸ್ಪಿ ನಿಧಿನ್ ಯಾದೂಸ್ ದಿ ಲಸುನ್ ಸಿಂಗ್ ಕೊಮ್ ನರ್ಸ್ ಕ್ಯಾಂಸ್ ಮಾಸ್ತೆಕ ಸ್ಟೂರ್ ಚೇಫಿಯಾ ಸಿಸಿಟಿ ಕ್ಯಾಮ್ರಾ ನಿರ್ ರೋಕ್ಸಂಗ್ ಯೋಜರಿನ್ ಯಂಗ್ ಉಮೇದ್ವಾರು ನಿ ಖುರಿ ಖ್ಯುತ್ ನ ದ್ರೆಸೆ ದೊನ ಜೊಮ್ಸೆ ಧ್ಯಾನ ಅನು ಸೆಲೆಕ್ಷನ್ ಚೋಚ ಇಂಜರ್ ಬಸೋಂ ಡಿಐಜಿ ಲೆಹ್ ಕರ್ಗಿಲ್ ದೊನ ಚೇರ್ಮನ್ ರಿಕ್ರೂಟ್ಮೆಂಟ್ ಬೋರ್ಡ್ ಕುಶಾಲ್ ಕುಮಾರ್ ಶರ್ಮಾ ನ ಎಸ್ಎಸ್ಪಿ ಕರ್ಗಿಲ್ ನ ಎಹ್ಲಕಾರುನಿಸ್ ದಿ ಲಸುನ್ ಲಾಲ್ ತಲುಕ್ ಜಕ್ಸಿಯೋತ್
1: ये कांस्टेबल रिक्रूटमेंट की रैली चल रही है जिसमें पहले लेह में ये रैली हो चुकी है और अभी ये कारगिल में है तो कल और आज लड़कियों का रिक्रूटमेंट का फिजिकल और फिजिकल एंड्योरेंस टेस्ट था इसके बाद लड़कों का शुरू होगा जो संडे को खत्म हो जाएगा जैसे देख सकते हैं कि तीन चीजों का हो रहा है हाइट मेजरमेंट और लड़कों के लिए हाइट और चेस्ट दोनों रहेगा उसमें उसके बाद रेस है उसके बाद लॉन्ग जंप है और लड़कियों के लिए शॉर्ट पुट और लड़कों के लिए पुशअप रहेगा इसमें और आगे आने वाले टाइम पे लड़कों के लिए रहेगा और यहाँ पे ये बेमथा ग्राउंड में कर रहे हैं मतलब लोग काफी बढ़ चढ़कर इसमें आ रहे हैं मैं आशा करता हूँ कि लड़के बढ़ चढ़कर आए और लद्दाख पुलिस का पार्ट बने कि अभी भी आपके पास दिन है थोड़ा एक दो दिन आप प्रैक्टिस कर लीजिए क्योंकि मोस्टली जो आप हम देख रहे हैं कि फिजिकल एंड्योरेंस टेस्ट में जो फेल हो रहे हैं वो वही है जो प्रैक्टिस नहीं कर रहे थे एक आपके माध्यम से बताना चाहूंगा कि यहाँ पे बिल्कुल फेयर और ट्रांसपेरेंट काम हो रहा है कोई किसी का जुगाड़ लगा के कुछ होता है तो ऐसा नहीं है इसमें आप देख सकते हर हमारे इवेंट पे कैमरेज लगे हुए हैं
0: ಕರ್ಗಿಲಿ ಹಾರ್ಟಿಕಲ್ಚರ್ ಲುಂಗಿ ಚೋಕ್ನ ಹುಸೇನಿ ಪಾರ್ಕ್ ಕರ್ಗಿಲ್ಲ ಲೋಕಲ್ ಮೀಮಾಂಸುನಿ ದೊನ ಸಗ್ಯದ್ ಬದ್ ಬಖಾನುನಿ ಚೋಕ್ಸ್ನ ಖಜಾ ಸುನ್ನ ತರ್ಜಿಯುನ್ ದೊನ ಹಾರ್ಟಿಕಲ್ಚರ್ ಎಚ್ಚಲಾವುನಿ ಸಮಾಜಾತಿ ಟೆಕ್ನಾಲಜಿನ ಎಕ್ ಖಚನ್ ಲುಂಗುನಿ ಲಸುನಿ ನ ಗ್ರಲ್ ಸಿರುನಿ ಸ್ತಂಜೋಕ್ಸ್ ಬೇಫೆ ಎಕ್ಸಿಬಿಷನ್ ಚಿಗಿ ಗ್ರಲ್ ಬಸಿಯೋತ್ಮಿನ್ ಲದಾಖ್ ರಾಮಾ ರಿಯುಲಿ ಎರ್ಗಿಯಸಿ ಚೇರ್ಮನ್ ಸಿಸಿ ಡಾಕ್ಟರ್ ಜಫರ್ ಅಹೋನಿಸ್ ದಿ ಎಕ್ಸಿಬಿಷನ್ ಪೆ ಗೋಜುಕ್ ಬಸೆ ದ್ಯಾನು ಖಚನ್ ಡೊನ್ ಫೇಸೋಸ್ತೆಕಾ ಖಾಲ್ನಿಸ್ಪಿನ್ ಎಕ್ಸಿಕ್ಯೂಟಿವ್ ಕೌನ್ಸಿಲರ್ ಆಗ ಮುಷ್ತಬಾ ಮೋಸ್ವಿ ದೊನ ಆಗ ಸೈದ್ ಅಲಿ ಕೌನ್ಸಿಲರ್ ಪೊಯಿನ್ ನ ಡೈರೆಕ್ಟರ್ ಹಾರ್ಟಿಕಲ್ಚರ್ ಇಸ್ ದಿಯಂಗ್ ಕಾರ್ಲೆನ್ಸ್ ದಿ ವಕ್ಸ್ಲ ಕರ್ಗಿಲಿ ಖಜಾಸುನ್ ಫೆಸಂಗ್ ಕುಶುನ ಚುಲಿ ಚೋಸುನ್ ಮಂಥಾಂಗ್ ತಬಿ ಡ್ರೋನ್ ಉನ್ನ ಸೊಮ ಟೆಕ್ನಾಲಜಿ ಮಿಷಿನ್ ಉನ್ ದಿ ವಕ್ಸ್ಲ ತಂಜೋಕ್ಸ್ ಬೇಫಿಯ ಜಗ್ಸಿಯತ್ ಮಿನ್ ಫೆಸ್ಪಾ ಡೋನ್ ಫೋಸ್ ದಿ ವಕ್ಸ್ಲ ಸಿಂಗಿಂಗ್ ಕುಮ್ನ ಸಗಿ ಫಂತೋಕ್ಸಿ ತೊನ್ನ ಜೊಂಬೋಚನ್ ಹಾರ್ಟಿಕಲ್ಚರ್ ಇಸ್ ಮುಲಾಜ್ಮದ್ ನ ಜವಾನು ನಿಫಿಯ ಲಸ್ಕಿ ಮುಕ ಶಜ್ದೆ ಬಚ ಇನ್ ಯಂಗ್ ಶೇಜ್ ಯೋತ್ ಖನ್ ಜವಾನು ಲರ್ ರಂಗಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ನ ಇಂಟರ್ಪ್ರಿನಿಯರ್ಶಿಪ್ ಮಲ್ಲ ಖ್ಯೋಮ ಯಂಚ ಛಚ ಇಂಜರ ರಂಗ ಸಮಜುನ್ ಫ್ರೊಚೂಸ್ ಸಿಸಿ ಕರ್ಗಿಲ್ ಇಸ್ ದಿ ಸ್ಕೋಲ ಸಲ್ಪ ಬಸೆ ಹಾಗೋ ದೊನರ್ ಕ್ಯಾಂಸ್ ಮಚನ್ ಜೊಸ್ತೆ ಕ ಹುಕುಮತ್ ಸಿಕಿ ಮುನ್ ಸಕ್ ಸಕ್ ಪಲ್ ಲೆಪ್ ಚುಕ್ ಜರೆ ಖಸ್ಕೋ ತಂಗ್ ಸೀನ್ ಡೈರೆಕ್ಟರ್ ಹಾರ್ಟಿಕಲ್ಚರ್ ಸೆವಂಗ್ ಪುನ್ಸೋಸ್ ದಿ ವಸ್ಲ ದ್ಯಾನು ಖಾಗ್ಲೆನ್ ಖನ್ ಲ ಲೊಕ್ಸೋ ಸಿಕಿ ಮುನ್ ಸ್ಕೋರ್ ಲ ದೊನ ಕೆ ವಿ ಕೆ ಕರ್ಗಿಲ್ ನಂಗ್ಯಂಬೊ ಬೇನಿಯೋತ್ ಖನ್ ಲಸುನ್ ಸ್ಕೋರ್ ಲ ಸಲ್ಪ ಬಸೆ ಸೋರ್ ತಂಗ್ ಮಸೋಂ ಯಂಗ್ ದಿ ವಸ್ಲ ಲೋಕಲ್ ಖಜ ಸುನಿ ಮಾರ್ಕೆಟಿಂಗ್ ಸ್ಕೋರ್ ಲಂಗ್ ತಲುಕ್ಸ್ ಬಸೀನ್ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಸಂಕೋಸ್ ದಿರಿಂಗ್ ಬ್ರೆಸ್ಟ್ ಕ್ಯಾನ್ಸರಿ ಹಗುವೆ ಹೃದುಂಚಿಗಿ ಗೊಜುಕ್ ಬಸೀನ್ ದಿ ಹಗೋ ಚನ ಫೆಸ್ ಬಸ್ ಖಾವಾತೀನು ನಿರ್ ದೆಲುಕ್ಸ್ ವಕ್ಸ್ ಬಚನ್ ಸ್ನಾ ದೀರ್ ತಕ್ಸ್ ಬಚಾವ್ ದೊನ ದಿ ಕ್ಯಾನ್ಸರ್ ಇಕಸ್ ಗಕ್ ತಂಗ್ ಮಿಲ್ ತಲುಕ್ಸ್ ಜಕ್ಚೈನ್ ಪ್ರೋಗ್ರಾಮ್ ಪು ಬಿಎಂಒ ಸಂಕೋ ಡಾಕ್ಟರ್ ಜಾಹಿದಾ ಖಾತೂನ್ ಜೆಲುಕ್ಸ್ ಮಲ್ಲ ಕ್ಯೋಸಿನ್ ಕೌನ್ಸಿಲರ್ ಸಂಕೋ ಆಗಾಜ್ ಸೈದ್ ಅಹಮದ್ ರಿಜ್ವಿ ದಿ ಪ್ರೋಗ್ರಾಮ್ ಚನ ಫೆಸ್ ಪಡೋನ್ ಫೆ ಖಕುರ್ ಬಸೋಂ ಮಿನ್ ದಿ ವಕ್ಸ್ ಲ ಕಿಮೋ ತಿಗ್ನ ಬಿಮಾಂಗ್ ಸುನಿ ಶಕ್ಷೋಕ್ ನದ್ರಸೆ ಖಾರ್ನೆಸ್ಪಿನ್
2: ಸಾಂಕು ಸಬ್ ಡಿವಿಜನ್ ಇವಾಂಗ್ ಉಸಾಂಗ್ ಬ್ರೆಸ್ಟ್ ಕ್ಯಾನ್ಸರ್ ಇಸ್ಕೋಲ್ ಹಾಗು ಸಲ್ವಿ ತುಂತಗೆ ಕರ್ ತುಂಜಾಗೆ ಮೀನ ಬ್ರೆಸ್ಟ್ ಕ್ಯಾನ್ಸರ್ ವಿ ಕೆ ದಿರಿಂಗ್ ಸಿಸಿ ಸಾಂಕು ಏಕ ಗುಜುಕ್ ಸೋಸಿನ್ ಗುಜುಗಿ ಕೊರ್ತಾಂಗ್ ಸ್ಪೇನು ತಾನುಮರ್ ಹಲ್ಕೆ ಕೌನ್ಸಿಲರ್ ಆಗ ಅಹಮದ್ ರಜ್ವಿ ಸೆ ಫೆಸ್ ಪಡೋನ್ ಪೇ ಜೋಸ್ತೆ ಈಕ ಖಗ್ಲಿನ್ ಮಸೋ ಯಾದು ರೀತು ಉಸ್ಮಿಕ ಆರ್ ಎಲ್ ಯು ಕರ್ಗಿಲ್ ಲಗನ್ ಚಿಕ್ ಚೀಫ್ ಮೆಡಿಕಲ್ ಆಫೀಸರ್ ನ ಬ್ಲಾಕ್ ಮೆಡಿಕಲ್ ಆಫೀಸರ್ ಇಸ್